ಕದನರಂಗ ಪ್ರತಾಪ ಶೌರ್ಯ ಜಯ ಹೋ ಕನ್ನಡಾಧೀಶ ಜಯ ಹೋ ದುರ್ಜನ ತಾಡಿತ ದುರಿತ ಭಯಂಕರ ಜಯ ಹೋ ಗಂಡರ ಗಂಡ ಜಯ ಹೋ ಜಗನೊಬ್ಬ ಗಂಡ ಜಯ ಹೋ ಸರಿಗಮ ಪದ ನಿಸ ಸಪ್ತ ಸ್ವರ ಮುಲರಾಲ ನಿರ್ಮಿತ ಜಯ ಹೋ ದಿಗ್ಗಜ ಕುಂಭ ಮಧೇಭ ಪೋಷಕ ಜಯ ಹೋ ದಿಗ್ಗಜ ಕುಂಭ ಮಧೇಭ ಪೋಷಕ ಜಯ ಹೋ ಅಷ್ಟ ದಿಗ್ಗಜ ಕವಿ ಪೋಷಕ ಭಾಷಾಭೂಷಣ ಜಯ ಹೋ ಕವಿ ಗಾಯಕ ವೈತಾಳಿಕ ಜಯ ಹೋ ನಾಟ್ಯ ರಸಕಲಾ ನಾಟ್ಯ ಕಲಾ ರಸ ಪೋಷಕ ಜಯ ಹೋ ಗಂಡರ ಗಂಡ

ಕಡದ ಕಡದ ಕಡದ ಕಡದ ನದಿ ಇದಕ್ಕೆ ಜನ್ನು ಸಾಕು ಇದಕ್ಕೆ ಜನ್ನು ಸಾಕು ಇದಕ್ಕೆ